ಆತ್ಮನಾಮಗ ಜನ ಶ್ರೇಯ ಸವಕೋಯತಿಯೋ ಭಾರತಿ ಸವೇ ಪ್ರತಿಪಾಲದ ಕರ್ತರಮಯ್ಯ ಸೋ ತೋಹರ ಸದಾತ್ಯ ಅಯ್ಯ

ರಂಗರತ್ನ ಹಾರಂಗರತ್ ಹರ್ತ್ಯಾವೋ ಹರಪ್ರಭ ಸತ್ ಗುರ್ಬಚನಿ ಹರಪ್ರಭ ಜಾಣೆಯ ಸಬ್ ಹರಪ್ರಭ ತೇ ಉತ್ಪತ್ ಹರಹಾವ್ ಜಿನ್ಕೋ ಪೂರ್ವ ಲಿಖಿಯಾ ತೇ ಆಯ್ ಮಿಲೇ ಗುರ್ಪಾಸ ಸೇವಕ ಪಾಯೇ ಬಣಜಾರ್ಯಾ ಮಿತ್ರ ಪುರ ಹರ ಹರ ನಾಮ ಪ್ರಕಾಶ ತನ್ ತನ ವಣಜ ವಾಪಾರಿಯ ಜಿನ್ ವಖರ ಲದ್ದೇಡಾ ಹರ ರಾಸ ಗುರ್ಮುಖಾಂ ಧರ್ಮುಖ ಉಜಲೇ ਤੇ ਆਈ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆ ਤੁਟਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ ਮਨ ਪ੍ਰੀਤ ਲੱਗੀ ਤਿਨਾ ਗੁਰਮੁਖਾਂ ਹਰ ਨਾਮ ਜਿਨ੍ਹਾਂ ਰਹਿ ਰਾਸ ਹਰ ਹਾਓ ਇੱਕ ਓ ਅੰਕਾਰ

ಆರೇನು ನಿರ್ಮಲ ನಿರ್ಮಲ ನಿರ್ಮಲತೆ ರೀಬಾಣಿ ಸಾಡ್ಕರ್ ಸುನಿ ಶ್ರವಣ ಬಖಿಯಾಣಿ ಪವಿತ್ರ ಪವಿತ್ರ ಪವಿತ್ರ ಪುನೀತ ನಾಮ ಜಪೇ ನಾನಕ ಮನ ಪ್ರೀತ ಶ್ಲೋಕ ಸಂತ ಸರಣ ಜೋ ಜನ ಪರ ಸೋ ಜನ ಉದರನಹಾರ ಸಂತ ಕೀ ನಿಂದಾ ನಾನಕ ಬೌರ ಬೌರ ಅವತಾರ ಅಷ್ಟಪದಿ ಸಂತ ಕೈ ದುಃಖ ನಾರ ಜ ಕಟ ಸಂತ ಕೈ ದುಃಖ ನ ಜಮತೇ ನೀ ಛುಟ್ಟ ಸಂತ ಕೈ ದುಃಖ ಸುಖ ಸಬ ಜಾಯ ಸಂತ ಕೈ ದುಃಖ ನರಕ ಮೈ ಪಾಯ ಸಂತ ಕೈ ದುಃಖ ಮತ ಹೋಯ ಮಲೀನ ಸಂತ ಕೈ ದುಃಖ ಶೋಭಾ ತೇ ಹೀನ ಸಂತ ಕೈ ಹತ್ತೇ ಕೋ ರಖೇ ನಾ ಕೋಯ ಸಂತ ಕೈ ದುಃಖ ಸ್ಥಾನ ಪ್ರಷ್ಟ ಹೋಯ ಸಂತ ಕಿರಪಾಲ ಕಿರಪಾ ಜೇ ಕರ ನಾನಕ ಸಂತ ಸಂಗ ನಿಂದಕ ಪೀತರ ಸಂತ ಕೈ ದುಃಖ ತೇ ಮುಖ ಪಾವೇ ಸಂತನ ಕೈ ದುಃಖ ಕಾಗ ಜೂ ಲಾವೇ ಸಂತನ ಕೈ ದುಃಖ ಸರ್ಪ ಜೋನ ಪಾಯ ಸಂತ ಕೈ ದುಃಖ ತ್ರಿಗತ ಜೋ ಕಿರ ಮಾಯ ಸಂತನ ಕೈ ದುಃಖ ತೃಷ್ಣಾ ಮೈ ಜಲೇ ಸಂತ ಕೈ ದುಃಖ ಸಬ ಕೋ ಶಲೇ ಸಂತ ಕೈ ದುಃಖ ತೇಜ ಸಬ ಜಾಯ ಸಂತ ಕೈ ದುಃಖ ನೀಚ ನೀಚಾಯ ಸಂದೋಕೀ ಕಥಾಓ ಕೋ ನಾಗೇ ನಾನಕ ಸಂತ ಪಾವೇ ತಾ ಓ ಪೀ ಗದ ಪಾಗೇ ಸಂತ ಕಾ ನಿಂದಕ ಮಾ ಅತತಾಯಿ ಸಂತ ಕಾ ನಿಂದಕ ಖಿನ ಟಿಗನ ನಾ ಪಾಯಿ ಸಂತ ಕಾ ನಿಂದಕ ಮಹಾ ತಯಾರಾ ಸಂತ ಕಾ ನಿಂದಕ ಪರಮೇಶ್ವರ ಮಾರಾ ಸಂತ ಕಾ ನಿಂದಕ ರಾಜ ತೇ ಹೀನ ಸಂತ ಕಾ ನಿಂದಕ ದುಖಿಯಾ ಅರದೀನ ಸಂತ ಕೇ ನಿಂದಕ ಕೋ ಸರ್ಬ ರೋಗ ಸಂತ ಕೇ ನಿಂದಕ ಕೋ ಸದಾ ಬಿಜೋಗ ಸಂತ ಕೀ ನಿಂದಾ ದೋಖ ಮೈ ದೋಖ ನಾನಕ ಸಂತ ಪಾವೇ ತಾ ಉಸ ಕಾ ಪೀ ಹೋಏ ಮೋಖ ಸಂತ ಕಾ ದೋಖೀ ಸದಾ ಅಪವಿತ್ ಸಂತ ಕಾ ದೋಖೀ

ಮಜ್ಜನ ಹರಸರೆ ಸಾ ಕೇಳಬೇಕು ನಾಸ ಮನ ಕರ ಸದಾ ಮಜ್ಜನ ಗೋವಿಂದ ಸಜ್ಜನ ದುಃಖ ಅಂಧೇರಾ ನಾಸೇ ಜನ್ಮ ಮರಣ ನಾ ಹೋಏ ತಿನ ಕೋ ಕಟ್ಟೇ ಜಮ ಕೇ ਫਾਸੇ।